ಗುಣದಾಸ ಕಪುಗೆ ದಸಂಸೆ ಹತ್ತರಿಸ ಪಯಸಿದ ದಿದಾಸ್ ತುಣ ವಸರ ದಾಕುವ ಶ್ರೀಲಂಕಾ ಸಂಗೀತೆ ಅತಿಶಯ ಸಂವೇದಿ ಗೆಂಬುರು ಹಾ ಕಲಾತ್ಮಕ ಗಾಯಕೆ ಕುಲಿಸ ಜನ ಹೃದಯಟ ಅಮರಣೀಯ ಕಲಾಕಾರವೇ. ಅವುಗೆ ಹಂಡೆ ತಿಬು ವಿಲಾಸಿತಾವ ದುಃಖ ಸನ್ಯಾಸ ಜೀವಿತೆ ಸತ್ಯ ಸಂಗೀತೆ ತುಲಿಮ ಪ್ರಕಾಶ ಉಣ ಎದ್ದಾಸ್ತಂಸೆ ಹೆತ್ತಾವತ್ ಅಣುವತ್ ಅಣುವ ದಶಕೆ ಪುರ ಜನಪ್ರಿಯ ಗಾಯಕೆ ಕುಲಿಸ ಇಯಲಟ ಪೆಮಿನ್ಯ ಆದರೆ ಮಾಮ ಒಬ್ಬಟ ಅಯ ದುರಗಿಯೆ ದೆವೆನ ಹದವತ ಆದರೆ ನುಬಟ ವೆನ್ ಗೀತ ಅವುಗೆ ನಾಮೇ ಅಮರಣೀಯ ಕಲಾ. ಅವುಗೆ ಗಾಯನ ಶೈಲಿಯ ಗೆಮರು ಸಂವೇದಿ ಸಹ ಕಾವ್ಯಮಯ ರಾಸೇಂ ಪಿರಿತಿಬುಣ ಗೀತ ನಿರ್ಮಾಣೆ ಸಂಗೀತ ಅಧ್ಯಾಪನೆ ಸಂಗೀತ ಅಧ್ಯಕ್ಷನೆ ಸಹ ವೇದಿಕಾ ಕಲಾತುಲ ಅವುಗೆ ದಾಯಕತ್ವ ಶ್ರೀಲಂಕಾ ಸಂಗೀತೇಟ ವಿಶಾಲ ಸಂಪತ. ಗುಣದಾಸ ಕಪುಗೆಗೆ ಗೀತ ಅದತ್ ಅಹನವಿಟ ಸಿತಟ ಗೆಂಬರು ರಸ್ಯಾಕ್ ಜೀವಿತೆ ಸತ್ಯ ಸ ಅಮರಣೀಯ ಸಂಗೀತ ಸೋಂದಕ್ ಲಭಿನವ.